ಅದೇ ಬಸ್ತೆ ಅಂತ ಕುದೇ ಕೇಳುವರ ಕುಗ್ಗಿ ಕಿಚ್ಚೇನು ಕೇಳುವಿಂದ ಅರೆದು ಬೆಲೆ ಶವ ದಿವ ಇಕ್ಕೇವೆ.